ಆಗಿ ಹಾತಕಿಯನೇ ಅವಡತಿ ವಸ್ತು ಲೋಭಾನೆ ಅವಡತಿ ವಸ್ತು ಲೋಭಾನೆ ಪಸರಿಲ ಧ್ಯಾಯಲಾಗಿ ಹಾತಕಿಯನೇ ಅವ